0: ತಂಗಿನಿ ಹೋ ಜಮ್ನಿ ಹೈನತೆ ಮಾ
1: ಜಮ್ನ ತುಪ್ಪಾನ ತಾನೆ ಯಾವ ಬೇಕು ಚಿತಾರು
2: ಆಮೇಲೆ ಮನ್ಸಿನ ದೇಖೋ ಇರುವರ ನಾಲ್ಕು ದಶ ಹಜಾರ್ದಾರ ಕಸೋ ಚಿಟಾ
3: ಓ ಹೋ.